ಕಮಂತರಮೃತದೃಷ್ಟುಭೀಕ್ಷಾಂತ ಗೌಣಭಿಯಂತ ಕಿಮದ್ರಿಹಪಾಯಿಹಪಾವತೀಹಬಾಯಿಕೂಸ್ತನೀಕ ಸಾಧುಪುರುಃ ಪೂರ್ಣಭೀಕ ಕಹು ಭೂವಲ ನಾಪಾಹುಚತು ಪ್ರಾಣಿಯಗಮ ಗೋಚರ ಪರಮ ನಿರ್ಭಾನಿ ನಿರಾಹ ನಿರ್ಭಯ ಸುಖದಾಯಿತ ಕಿಮದಕಿನಪಾಯಿ ಅನುಕಪಗತ ಬಂಧನ ನಿಯುತ ಕರ ಹೇ ಚರಣ ಕಮನ ಹೇರದಾ ಸಮರ ಸದ್ವರ ಹರಿ ಸದ್ಗುರ ಅಪನೇ ನಾನಕ ಜಯ ಪ್ರಸಾದ ಸಬ್ರವ ಜಪನಿ ಹುಹಾರಾ ಹು ಪಾವ ಜನ ಕೋಯ ಅಮೃತ ಪೀವ ಅಮೃ ಸೋ ಹೋಯ ಓಸ ಪುರಃ ಕಾ ನಾಹಿ ಕದಿ ವಿನಾಶ ಜಾಗಮನ ಓಸ ಪುರಃ ಕಾ ನಾಹಿ ಕದಿ ವಿನಾಶ ಜಾಗಮನ ಪ್ರಗಟಿ ಕುಂತ ಸಾಠ ಪೈರ ಹರ ಕಾ ನಾಮ ಲಿ ಸಜಪ ದಿಯ ಸ ಶಿವ ಕಾ ದಿಯ ಮೋಹ ಮಾಯಾ ಕ ಸಂಗ ನರಿ ಮಾನ ಮರ ಕ ಹರ ಹರಿ ಕ ಅಂಧಕಾರ ದೀಪಕ ಪ್ರಗಾಸಿ ನಾನಕ ಪರಮೂಹ ದುಃಖ ತಹ ತಿಂದಾಸಿ ತಪತಮಾಹಿ ಠಾಂಡ ವರತಾಯ ಅಂದ ಪೈ ದುಃಖ ನಾಠಿ ಪಾಯಿ ಜನಮ ಮರಣ ಕಿಮಿಟಿ ಅಂದಿಸಿ ಸಾಧು ಕೆ ಪೂರ್ಣ ಉಪದೇಸಿ ಪಾವ ಚುಕಾ ನಿರ್ಪಾವ ಹುಯ ಬಸೆ ಸಕಲ ವ್ಯಾಧ ಮಂತಿ ಖಯ ನಸೆ ಜಸ್ಕಾ ಸಾಧ ನ ಕೃಪಾ ತಾರಿ ಸಾ ಸಂಗ ಜಪ ನಾಮ ರಾರಿ ಸಿತ ಪಾಯಿ ಚುಕ ಪ್ರಮ ಕವನ ಸೋನ ನಾನಕ ಹರ ಹರ ಜಾ ಸ್ರವ ನಿರ್ಗುಣಾ ಸರ್ಗುಣ ಪಿಯೋಹಿ ಕರಾ ತಾರ್ಜನ ಸಕಲ ಮೋಹಿ ਆਪਣੇ ਚਰਤ ਪ੍ਰਭਾ ਬਨਾਈ ਆਪਣੀ ਕਿਵੇਂ ਤਿਆਗ ਪਾਈ ਹਾਰ ਬਿਨ ਦੂਜਾ ਨਾਹੀਂ ਕੋਈ ਸਰਵ ਨਿਰੰਤਰੀ ਕੁਸ ਹੋਏ

0: ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು
1: ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು ವಾಯುಗುರು